ಚಂದ್ರಮುಖಿ ಗಿರಣಿ ಕಿರ ಕಿರಣಿ ತಿರುಗೇನೆ ಧರಣಿ ನಿನ್ನು ದೂಸಿ ತರುಣಿ ಗಜಗಾಮಿನಿ ಹರಿ ನಿಜವಾಮಿನಿ ರಮಣಿ.